na ni mo nyam so na ni mo nyam so ha me tumi re no ah wo nyam so wo nyam so da fu nyam so wo na ni mo nyam so me tumi shano biamu.